ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ದಿ 100.4 ಆಕಾಶವಾಣಿ ಎಫ್ಎಂ ರೇನ್ಬೋ ಕಟಕ್ ತಿಳಿಸಿ ದಿಲ್ದಾಗ್ ಸ್ಟುಡಿಯೋ ಅಡಿರಿ. ಸಮಯ ବର୍ତ୍ତମାନ ସନ୍ଧ୍ୟା 6:30 30 ସେକେଣ୍ଡ. ଆରମ୍ଭ କରୁଛୁ ଭକ୍ତିଗୀତର କାର୍ଯ୍ୟକ୍ରମ ଆରାଧନା.